0: ನೀರು ಮಾಡಾರೆ
1: ಯುಗ ಯುಗ ಮೂಲಕೋ ಪ್ರಭು
2: ತರತರ ಮೂಲಕೋ ರಾಜುವ
0: ಮರೊಕ್ಕಸಾರಿ ಮೀರು
2: ಯುಗ ಯುಗ ಮೂಲಕೋ ಪ್ರಭುವ
0: ಸ್ವರ್ಮೆತ್ತಿ
2: ತರತರ ಮೂಲಕೋ ರಾಜುವ
0: ಮರೊಕ್ಕಸಾರಿ